0: ಅಲಂಕಾರ ಮೋಶಾಂತ ರೂಪೆ
1: ನಮೋ ಇಂದ್ರೇಹನಾದನ್ ಬೆಂಬುತೆ
0: ಅಲಂಕಾರ ರೂಪೆ ಅಲಂಕಾರ ಲಂಕೆ
1: ನಮೋ ಭಾಗ ಬಂಕೆ
0: ಅಂಗಿ ಸ್ವರೂಪೆ ಅನಂಗಿ ಅನಾಮೆ
1: ಅಂಗಿ ತ್ರಿಕಾಲೆ ಅನಂಗಿ ಅಕಾಮೆ
0: ಕಚರಿ ಶಾಂದ ಜಯ ಅಲೆ ಅಪೆ ಅಬೆ
1: ಅಭು ಅಜು ಅನಾ ಸಕಾಸ
0: ಅಕಾಂಜ ಪಾಂಜ ಲಖ ಪಖ
1: ಅಕಾಲ ದಯಾಲ ಅಲೆ ಕಪೆ
0: ಅನಾಮ ಕಾಮ ಗಾಠಾ
1: ಅನಾಥೆ ಪರಮಾಥೆ ಅಜೋನಿ ಅಮೋನಿ
0: ನ ರಾಗೆ ನ ರಂಗೆ ನ ರೂಪೆ ನ ರೇಖೆ
1: ಅಕರ್ಮನ್ ಅಪರ್ಮನ್ ಅಗಂಜೆ ಅಲೇಖೆ
0: ಪ್ರಯಾತ ಶಾಂತ ನಮಸ್ತು ಪ್ರಣಾಮೆ ಸಮಸ್ತು ಪ್ರಣಾಸ
1: ಅಗಂಜು ಅನಾಮೆ ಸಮಸ್ತು ನಿವಾಸ
0: ಕಾಮಂ ಬಬುತೆ ಸಮಸ್ತು ಸ್ವರೂಪೆ
1: ಕರ್ಮನ್ ಪ್ರಣಾಸಿ ಸದನ್ ಮನ್ ಬಬುತೆ
0: ಸಚ್ಚಿದಾನಂದ ಸತ್ರಂಗ್ ಪ್ರಣಾಸಿ
1: ಕರಿಮಲ್ ಕೋರಿಂದ ಸಮಸ್ತು ನಿವಾಸಿ
0: ಜಾಯ ಬಬುತೆ ಕ ಜಾಯ ಗನಿ ಮೇ
1: ಹರಿಯನ್ ಕರಿಯಂ ಕರಿಮ್